0: ನಿಯ ಆಂದಿ ದುರಿಂಗ್ಲೋ ತಗೆ ತಿಶಿಂಗೆ ಹೋವಾಕಡ ಕಾಶ್ಕರಂ ನಿಂತಾರಗೆ ಚಬಾವತನ ಸೆನೆಡಿ ತಿನೆಲಿಂಗ್ ಮರ್ ಸೆನೋ ಸೆನೋ ತೆ ಹೋವಾಕಡ ಅಯುಂಕೆನ್ ಶಬಿನ್ ಹಗಾಮಿಸಿ ಕೋ ಉಂಡೋ ಬುಂದು ಕೋ ಅಲಿಂಗ್ ಮಹೇಂದ್ರಗು ಎಪೇತ್ ಸಿಬಿಲ್ ಜೋಹಾರ್
1: श्रोताओं अभी आप सुन रहे थे कार्यक्रम हो अखड़ा। ये आकाशवाणी का चाई भाषा केंद्र है FM के 101.7 MHz पर। और अब प्रस्तुत है महिलाओं को संबोधित कार्यक्रम मनोरमा।